ಭಗವತೆ ಉತ್ತಮ ಶ್ಲೋಕಾಯ ನಮಃ ಆರ್ಯಲಕ್ಷಣಶೀಲ ವ್ರತಾಯ ನಮ ಉಪಶಿಕ್ಷಿತಾತ್ಮನೋಪಾಸಿತ ಲೋಕಾಯ ನಮಃ ಸಾಧುವಾದ ನಿಕಷಣಾಯ.

ಅತ್ಯನವಧಿಕ ಅತಿಶಯ ಅಸಂಖ್ಯ ಕಲ್ಯಾಣ ಗುಣಗಳಂ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ ಶ್ರೀರಾಮಚಂದ್ರಂ ಶರಣಮಹಂ ಪ್ರಪದ್ಯೇ. ಓಂ ಅಪ್ರಮೇಯ ಕೃಪಾರತ್ನಾಕರಾಯ ಭಗವತೇ ಶ್ರೀರಾಮಚಂದ್ರಾಯ ನಮಃ. ಚರಣಕಮಲೇ ಸುಮಂದ್ರಪುಷ್ಪಾಂಜಲಿಂ ಸಮರ್ಪಯಾಮಿ ನಮಸ್ಕರೋಮಿ. ವರ್ಜನಂ ಭವಬೀಜಾನಾಂ ಸುಖಸಂಪದಾಂ ತರ್ಜನಯ ಮಧುತಾನಾಂ ರಾಮರಾಮೇತಿ ಗಜನಂ ಶ್ರೀ ಸೀತಾರಾಮನಾಂ ಮಹಾರಾಜ ಕೀ ಜಯ. ಸಂತಪಡವೇ ಪರಮಾರ್ಥೇ ವೇದಧರೇ ಅವಧೂತ್ ರಾಮನಾಮ ಕೀ ಅರ್ಜನಾ ಭಾಗಜಾಯಂ ದೂತ್ ಶ್ರೀ ಸೀತಾ.

ಈ ಭಗವತಿ ಮಹಾಶಕ್ತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಿಕ ವಾಕ್ಶಕ್ತಿ ಕೈರೆ ಆಶೆ ಹೂ ರುದ್ರೋ ಅನೆ ವಸುದೇವೋ ರೂಪೆ ತಥಾ ಆದಿತ್ಯ ಅನೆ ವಿಶ್ವೇ ದೇವೋ ರೂಪೆ ವಿಶ್ವದೇವೋ ರೂಪೆ ಸಂಚಾರ ಕರುಷ ಹೂ ಮಿತ್ರ ವರುಣ ಇಂದ್ರ ಅಗ್ನಿ ತಥಾ ಬೆ ಅಶ್ವಿನಿ ಕುಮಾರೋನೆ ಧಾರಣ ಕರುಷ ಆ ವಾಕ್ಶಕ್ತಿ એ મહાન વ્યાપક શક્તિ છે ને ઋગ્વેદમાં આ દિવ્ય ઉદ્ગારો એ માટેના મળી આવીશ તો એ જ મહાશક્તિ જેની માટે દેવી અથર્વ શીર્ષકે છે તેમ ઓમ

ಭಕ್ಷಯಜ್ಞ ವಿನಾಶಿನಿ. ಅರ್ಥಜುಯಿ, ಈ ದುರ್ಗಾ ಮಾತಾ ಸತಿ ಸಾಧ್ವಿ ಭಗವಾನ್ ಸದಾಶಿವ ಉಪರ ಪ್ರೀತಿ ರಾಖನಾರ, ಭವಾನಿ ಸಂಸಾರ ಬಂಧನ ಮಾತಿ ಮುಕ್ತ ಕರ್ನಾರ, ಆರ್ಯ ದುರ್ಗಾ ಜಯ ಅಪಾವನಾರ, ತಣ್ ನೇತ್ರವಾಣ ಅದ್ಯ ತ್ರಿಶೂಲ ಧಾರಿಣಿ ಸಾಥೇಶ್ ಪಿನಾಕ್ ಧನುಷ್ಯೋ ಧಾರಣ ಕರ್ನಾರ, ಚಿತ್ರ ಮನೋಹರ ಸ್ವರೂಪ ವಾಳ, ಪ್ರಚಂಡ ಸ್ವರ್ತಿ ಘಂಟಾನಾದ ಕರ್ನಾರ, ಮಹಾ ತಪಶ್ಚರ್ಯ ನು ಆಚರಣ ಕರ್ನಾರ, ಮನನ ಶಕ್ತಿ ರೂಪ